ಅವಯಾದಿ ಜ್ವಂದ ಪರಿಸ್ತಾನ್ ವೇಪ ಗುಲ್ಶನೋ ಝಾರ್ ಸರ್ತರ್ ಪಾಯ ದಿಸುರ್ ಸ್ಪಿಂದೆ ಟೋಲ್ ಬದನ ಔಲಂಡ ದಾಚಿದ ವತನ್ ಪತಾರೋ ಖಾಂದೆ ಔಚರ್ತ ಔಚರ್ತ ದಾಖಲೆ ಷಡ್ಪಡ ಅಲ್ಲ ಮಿಸಾಲ್ ಖುದ ಔಲಾಲ್ ಬದಖಶಾನ್ ದೇ ಔಲಕ ಲಾಲ್ ಚಿವಿ ಪಖಾಕ ವಿರಾ ದಲ್ತ ನಿಶ್ಚೆ ಸಾರ ಫಹಿ ಡಬಲ್ ಡೋಲ್ ಗುಲಾಬ್ ಗುಲ್ದರ್ದ ಓಮ್ ಕದಗಾಂಟೋಲ್ ಔ ಬಲ್ ಸಂಸೂರ್ ದಿ ಬಹಾರುನಾ ದ ಗುಲ್ಶನ ಝಾರ್ ಸರ್ತರ್ ಬಾಯ ದಿ ಸುರ್ ಸ್ಪಿಂದೆ ಟೋಲ್ ಬದನ ನು